0: Fabila am ñaari doom kenn ki jàng alxuraan kenn ki am xaalis ki jàng ba ñëw ci kër gi ki am xaalis ñëw ci kër gi ki am xaalis ñëw di kondel paabi di ko jox 100,000, 200,000, 300,000 kee di jàng alxuraan rek ñoom ñaar a ngi toog kee di jàng alxuraan kii di kondel paabi naan ko am 400,000, 300,000, 600,000 ba ci 700,000 di continuer kee di jàng alxuraan paabi jékki-jékki ni kii jàng alxuraan doon nopp yaa ngi jumloo kii de.
1: Amou Dakar